ದಿದ್ದಜಂ ತಗಡಿರುತ್ತ ದಿದ್ದಜಂ ತಗಡಿರುತ್ತ ತಾಮ್ ತಗಡಜಂ ತಗಡಜಂ ತಾಮ್ ತಗಡಜಂ ತಗಡಜಂ ತೈ ತೈ ತೈ ತೈ ತೈ ತೈ ದಿನಕ ದಿನಕತೋ ದಿನಕತೋ ದಿನಕ ದಿನಕತೋ ದಿನಕತೋ ತಾಮ್ ತಗಡ ತಾಮ್ ತಗಡ ತಗಜನು ತಾಮ್ ತಗಡ ತಾಮ್ ತಗಡ ತಗಜನು ತಜಂ ತಜಂ.